ಸ್ಟೂಡೆಂಟ್ ಆಫ್ ದ ಇಯರ್ ಟು ಹ್ಯಾಫಲ್ ಮಾತ್ಲನ್ ಹ್ಯಾ ಗೀತ್ ಮೈಕರ ನೇಹಾ ಕಕ್ಕರ್ ಹಣಿಗ ಇಲ್ಲೆ ದ ಹುಕ್ಅಪ್ ಸಾಂಗ್ ಆಣಿ ಉಪರಾತ್ ಸಕಚು ನೋ ವರ್ ಜಾವುನ್ ತೇರಾ ಮಿಂಟ ಆಣಿ ಚೋಪನ್ ಸೆಕೆಂಡ್ ಚೆರಿಯ ತಾ ಹೆ ಮುಖಾವಲೆ ಗೀತ್ ಸುಜಾನ್ ಹಣಿಗ ಇಲ್ಲೆ ಆವಾರ್ ಅಪ್ಪನ್ ಹ್ಯಾಫಲ್ ಮಾತ್ಲನ್.